0: ಆಲೋಚನಾಯೇನಾ ಮದಿಗೆ ತಾಸಂಗ ನೀಲ
1: ಈ ಕಷ್ಟಮಲ್ಲಿಯೋ ಧರ್ಮರಾಜ ಕಾರಣಮ್ಮನ ಪುಟ್ಟಿ ಕದಾ ಭೀಮ.